ಅದೇ ಬಸ್ತೆ ತಪ್ಪದೇ ಕೇಳುವ ಕಿಚ್ಚೇನು ಕೇಳುವಿಂದ ಹರಿದು ಬೆಲೆ ಶವ ನಿಮ್ಮ ಕೇವೇ.